ಬಿಂಬೋಕ ಭೃತ್ಕಂಧರೆ ಸತ್ಕಲಾ ಮಂದಿರೆ ಮಂಧರೇ ದಿವ್ಯರತ್ನ ಪ್ರಭಾ ಬಂಧುರ ಛನ್ನಹಾರಾದಿಭೂಷ ಸಮುದ್ಯೋತಮ

ರಿಂಗ್ಮಂಡಲ ವ್ಯಾಪ್ತ ಮಾಣಿಕ್ಯ ತೇಜಸ್ಪುರ ಕಂಕಣಾಲಂಕೃತೆ ವಿಭ್ರಮಾಲಂಕೃತೆ ಸಾಧು ಬಿಸತ್ಕೃತೆ ವಾಸರಾರಂಭ ವೇಳಾ ಸಮುಜೃಂಭಮಾನಾರವಿಂದ ಪ್ರತಿದ್ವಂದ್ವಿ ಪಾಣಿದ್ವಯೇ ಸಂತತ್ಪೋದ್ಯದ್ದಯೇ ಅದ್ವಯೇ ದಿವ್ಯರತ್ನ.

ಕುಂಭೋಪಮೋತ್ತುಂಗವಕ್ಷೋಜಭಾರಾವನಂ ರೇ ತ್ರಿಲೋಕಾವನಂ ರೇ ಲಸದ್ವೃತ್ತ ಗಂಭೀರನಾಭೀಸರಸ್ತೀರ ಶೈವಾಲ ಶಂಕಾಕರ ಶ್ಯಾಮ ರೋಮಾವಳಿ ಭೂಷಣೆ ಮಂಜು ಸಂಭಾಷಣೆ

ರಾಗೋಲ್ಲಸನ್ ಮೇಖಲಾ ಭಾಸ್ವರ ಶ್ರೋಣಿ ಶೋಭಾಜಿತ ಸ್ವರ್ಣ ಭೂವೃತ್ತಲೆ ಚಂದ್ರಿಕಾ ಶೀತಳೆ ವಿಕಸಿತ ನವಕಿಂಶುಕ ತಾಮ್ರ ದಿವ್ಯಾಂಶುಕ ಛನ್ನ ಚಾರೂರು ಶೋಭಾ ಪರಾಭೂತ ಸಿಂಧೂರ ಶೋಣಾಯ ಮಾನೇಂದ್ರ ಮಾತಂಗ ಹಸ್ತಾರ್ಗಳೇ ವೈಭವಾನರ್ಗಳೇ ಶ್ಯಾಮಳೇ ಶ್ಯಾಮಳೇ ಕೋಮಲ ಸ್ನಿಗ್ಧ ನೀಲೋತ್ಪಲೋತ್

ಸತ್ವದೇವೇಶ ಲಕ್ಷ್ಮೀಶ ಭೂತೇಶ ತೋಯೇಶ ವಾಗೀಶ ಕಿನಾಶ ದೈತ್ಯೇಶ ಯಕ್ಷೇಶ ವಾಯುವಗ್ನಿ ಮಾಣಿಕ್ಯ ಸಂಘೃಷ್ಟ ಕೋಟೀರ ಬಾಲ ತಪೋದ್ದಾಮ ದ್ರಾಕ್ಷಾರಸಾರುಣ್ಯ ತಾರುಣ್ಯ ಲಕ್ಷ್ಮೀ ಗೃಹೀತಾಂಗ್ರಿ ಪದ್ಮೇ ಸುಪದ್ಮೇ ಉಮೇ ಸುರುಚಿರ ನವರತ್ನ ಪೀಠ ಸ್ಥಿತೇ ಸುಸ್ಥಿತೇ ರಕ್ತ ಪದ್ಮಾಸನೇ ರತ್ನ ಸಿಂಹಾಸನೇ ಶಂಖ ಪದ್ಮದ್ವಯೋಪಾಶ್ರಿತೇ ವಿಶ್ರುತೇ ತತ್ರ ವಿಘ್ನೇಶ ದುರ್ಗಾವಟು ಕ್ಷೇತ್ರಪಾಲೇರ್ಯುತೇ ಮತ್ತ ಮಾತಂಗ ಕನ್ಯಾ ಸಮೂಹಾನ್ವಿತೇ ಮಂಜುಳಾ ಮೇನಕಾದ್ಯಂಗನಾಮಾನಿತೇ ಭೈರವೈರಷ್ಟಭಿರ್ವೇಷ್ಟಿತೇ ದೇವಿ ವಾಮಾಧಿಭಿಶಕ್ತಿಭಿಸೇವಿತೇ ಧಾತ್ರಿ ಲಕ್ಷ್ಮ್ಯಾದಿಶಕ್ತ್ಯಷ್ಟಕೈ ಸಂಯುತೇ.

ಯಕ್ಷ ಗಂಧರ್ವ ಸಿದ್ಧಾಂಗನ ಮಂಡಲಿ ರಚಿತೆ ಪಂಚಬಾಣಾತ್ಮಿಕೆ ಪಂಚಬಾಣೇನ ರತ್ಯಾಚ ಸಂಭಾವಿತೆ ಪ್ರೀತಿಭಾಜ ವಸಂತೇನ ಚಾನಂದಿತೆ ಭಕ್ತಿಭಾಜಾಂ ಪರಂ ಶ್ರೇಯಸೆ ಕಲ್ಪಸೆ ಯೋಗಿನಾಂ ಮಾನಸೆ ದ್ಯೋತಸೆ ಛಂದಸ ಮೋಜಸ ಭ್ರಾಜಸೆ

ಕಿನ್ನರೈರ್ ಗೀಯಸೆ ಯಕ್ಷಗಂಧರ್ವ ಸಿದ್ಧಾಂಗನ ಮಂಡಲೈರರ್ಚ್ಯಸೆ ಸರ್ವಸೌಭಾಗ್ಯವಾಂಛಾವತಿಭಿ ಅಧೂಭಿಸ್ಸುರಾಣಾಂ ಸಮಾರಾಧ್ಯಸೆ ಸರ್ವವಿದ್ಯಾವಿಶೇಷಾತ್ಮಕಂ ಚಾಟುಗಾಥಾ ಸಮುಚ್ಚಾರಣಂ ಕಂಠಮೂಲೋಲ್ಲಸದ್ವರ್ಣರಾಜಿತ್ರಯಂ ಕೋಮಳಶ್ಯಾಮಳೋದಾರ ಪಕ್ಷದ್ವಯಂ ತುಂಡಶೋಭಾತಿ ದೂರೀಭವತ್ಕಿಂ ಶುಕಾಭಂ ಸಂಶುಕಂ ಲಾಲಯಂತಿ ಪರಿಕ್ರೀಡಸೆ ಪಾಣಿಪದ್ಮದ್ವಯೇನಾಕ್ಷಮಾಲಾಮಪಿ ಸ್ಫಾಟಿ.

ಶಿವಶಾಸನಂ ಭೂತಲಂ ತಸ್ಯ ಗೀರ್ ದೇವತಾ ಕಿಂಕರಿ ತಸ್ಯ ಚಾಜ್ಞಾಕರಿ ಶ್ರೀ ಸ್ವಯಂ ಸರ್ವತೀರ್ಥಾತ್ಮಿಕೆ ಸರ್ವಮಂತ್ರಾತ್ಮಿಕೆ ಸರ್ವತಂತ್ರಾತ್ಮಿಕೆ ಸರ್ವಯಂತ್ರಾತ್ಮಿಕೆ ಸರ್ವಪೀಠಾತ್ಮಿಕೆ ಸರ್ವತತ್ವಾತ್ಮಿಕೆ ಸರ್ವಶಕ್ತ್ಯಾತ್ಮಿಕೆ ಸರ್ವವಿದ್ಯಾತ್ಮಿಕೆ ಸರ್ವಯೋಗಾತ್ಮಿಕೆ ಸರ್ವನಾದಾತ್ಮಿಕೆ ಸರ್ವಶಬ್ದಾತ್ಮಿಕೆ ಸರ್ವವರ್ಣಾತ್ಮಿಕೆ ಸರ್ವವಿಶ್ವಾತ್ಮಿಕೆ ಸರ್ವಗೆ ಹೇ ಜಗನ್ಮಾತೃಕೆ ಪಾಹಿ ಮಾಂ ದೇವಿ ತುಭ್ಯಂ ನಮೋ ದೇವಿ ತುಭ್ಯಂ ನಮೋ.

ದೇವೋ ವಸುರ್ವಸುಮನಾ ಹವಿಃ ಸದ್ಗತಿಸ್ಸತ್ಕೃತಿಃ ಸತ್ತಾ ಸದ್ಭೂತಿಃ ಸತ್ಪರಾಯಣಃ ಶೂರಸೇನೋ ಯದುಶ್ರೇಷ್ಠಃ ಸನ್ನಿವಾಸಸ್ಸು ಯಾಮುನಃ ಭೂತ